ಕಂಡಿ ಕೈಗೊಟ್ಟಿಗೆ ಸಹನ್ ಬಲೆ ಕರು ಪಡೆದೇನೆ. ಒಂಜು ಅಭ್ಯಾಸ ಬಲೆ ಓದೋರು ಖುಬೆ ಜರೂರಿ ಆಯ್. ಕೆಬಿ ಅಸನ್ ಹೋಯಸೆ ಕಿ ಪರಿವಾರ ಚೋ ಸ್ಥಿತಿ ಆಮಚೋ ಹಾತನೆ ಠೀಕ್ ನೀ ಹೋಯಸೆ, ಸ್ಥಿತಿ ಖುಬೆ ಗಂಭೀರ ಹೋಲಿ ಸೆ, ತೊ ಅಸನ್ ಸ್ಥಿತಿನೆ ಆಮಕಿ ಖುದ್ ನಿರ್ಣಯ ನೀ ಕರ್ತೊ ರಾಯ್. ಅವ್ರ ಜೊನ್ ಬಡೆ ಲೋಕ್ ಆಮಚು ಗಾಂವ್ ಪಾರಾನೆ ರಹಸೋತ್, ಜೊನ್ ಆಮಚು ಪರಿವಾರ ಚಲೋ ಖುಬೆ ವಿಶ್ವಸನೀಯ ಹೋಸೋತ್, ಅವ್ರ ಸಾಮುದಾಯಿಕ ನೇತಾ ರಹಸೋತ್, ನಹಲೆ ಉನ್ಮನ್ ಆಮಚು ಪರಿವಾರನೆ ಬಡೆ ರಹಸೋತ್, ತೊ ಉನ್ಮನ್ ಕೆ ಆಗೆ ಟಿಯಾ ಕರ್ತೊ ರಾಯ್, ಅವ್ರ ಉನ್ಮನ್ ಕೆ ಪರಾಮರ್ಶ ಕಜೆ ಮದದ್ ಮಾಂಗ್ತೊ ರಾಯ್.

0: ಹಾಂ, ತೋ ಲಾಲ್ ಹಜಾರಿ
1: ಹಬ್ಬಂಡ್ಕಿ
0: ಏ ಗೀತ್ಕೆ ಗೌರಲ್ಲ
1: ಹಾಂ
0: ವಿಪಿನ್ ಬಿಹಾರಿ ದಾಸ್ ಅರುಣ್ ಮಂಚ ಸಂಗ್ವಾರಿ ಹಾಂ
1: ತೋ ಪಂಡ್ಕಿ
0: ಓಯ್ ಲಾಲ್ ಹಜಾರಿ
1: ಹಾಗೆ ಅವ್ರ ಬಲೆ ಗೀತ್ ಮನ ಆಸೆ ತೋ ಎ ಗೀತ್ಕೆ ಸುನುತ ಗಾಲು ಲೋಕ ಚುನಾವ್ ಕೆ ಪಾಚಕ್ ಚೀತ ಹಾಂ
0: ತೋರ ಆತರ ಚೂ